0: ದೊರಗಲು ವಿವರ ಕರಣ ಆಧ್ಯಾತ್ಮಿಕ ಹಂತ
1: ಎಫ್ಎಂ 90.1 ಗಾಳು ದಿಸುವಿಕೆಯ ಸಹ ಅಂತರ್ಜಾಲ ಸುದಿಲ ರೇಡಿಯೋ .lk ಅರ್ಹ ಮುಳ್ಳುಲೋವಟಮ
0: ಸುದಿಲ.

0: ಭಾವೇ ತೊರಗಲು ವಿವರಕರಣ ಆಧ್ಯಾತ್ಮಿಕ ಹಂತ
1: ಎಫ್ಎಂ 90.1 ಗಾಳು ದಿಸುವಿಕೆಯ ಸಹ ಅಂತರ್ಜಾಲ ಸುದಿಲ ರೇಡಿಯೋ .lk ಅರಹ ಮುಳ್ಳುಲೋವಟಮ
0: ಸುದಿಲ